0: ಅದಕ್ಕ ಜನತಾ ವಿಶ್ವಾಸೇ ಸಹ ಪ್ರಸಾದೇ ದಿನಾಗತ್ ಕ್ರಿಮಿರಾಜ ಆಯುರ್ವೇದ ಔಷಧ ವೆತಿನ್ ಕ್ರಿಮಿರಾಜ ಕರಾಲ್ ಕುಲಿ ಬಡೆ ಅಮಾರು ಸಹ ಲಾದರು ಪಡು ರೋಗ ಸಂಧಾ ಶನಿಕ ಸುವೇಡ ಕ್ರಿಮಿರಾಜ ಕರಾಲ್ ಕುಲಿ
1: ಲೆನ್ಸ್ಟಿಕ್ ಐಕಿಯಾ ಹಾಸ್ಪಿಟಲ್ ವೆತಿನ್ ಸಿಲುಮ ಅಕ್ಷಿ ಸೇವಾ ಮನ್ ದೆನ್ ಎಕಮ ತನಕಿನ್ ಲೆನ್ಸ್ಟಿಕ್ ಐಕಿಯಾ ಹಾಸ್ಪಿಟಲ್ ಅಂಕ 74 ಎಕ ರೋಬರ್ಟ್ ಗುಣವರ್ಧನ ಮಾವತ ಕೋಸ್ವತ್ತ ಬತ್ತರ ಮೂಲ ದುರ್ಕಥನ 0 76 478 478

0: ದಶಮಪಹ ಅನುತುನ ದಶಮಹತ ಲಖಂಡ ರೇಡಿಯೋ ITN ಸಭೆ ಶ್ರೀಲಂಕೆಯ ಹಂಡ
1: ದೇಖೈ ಬಿನಾ ದೇಖೈ
2: ವಿಲಾವ ಒಬ್ಬ ವೇತ ಗಿನ ಆವಿ
3: ವಾರ್ತಾ ಪಿಟ ವಾರ್ತಾ ತಮನ ಕೋಟಿ ಅಟೆ ಎನ್ಎಲ್ವಿ ದನಡಿ ತಹನೆ ಅನುತರಯ್ಯ ಪ್ರತಿ ಸಂವರ್ಧನೆಟ ತೆಮಂತ ಶಕ್ತಿಯಕ್ವೆಮಿನ್ ಒಬ ದಿನವ ರಟ ತಿರುವತ ದನನಿ ದಹನೆ